kire wode ubitu ke nyumre ye o jubede so pa message ni bra 0554479169 send me a WhatsApp message 0554479169.